ನಾನಕ ರಚನಾ ಪ್ರಭುರಚಿ ಬಹುವಿಧಾನಕ ಪ್ರಕಾರ ಅಷ್ಟಪದಿ ಕೈಕೋಟ ಹೋಯ ಪೂಜಾರಿ ಕೈಕೋಟ ಆಚಾರ ವ್ಯವಹಾರಿ ಕೈಕೋಟ ಭಯ ತೀರ್ಥವಾಸಿ ಕೈಕೋಟ ಬಾನ ಪರಮೇ ಉದಾಸಿ ಕೈಕೋಟ ಭೇದ ಕೈ ಸ್ರೋತೆ ಕೈಕೋಟ ತಪೀಸ್ವರ ಹೋತೆ ಕೈಕೋಟ ಆತಮ ಧ್ಯಾನ ತಾರೆ ಕೈಕೋಟ ಕಪ ಕಾ ವಿಚಾರೇ ಕೈಕೋಟ ನಪ್ತನ್ನಾಮ ಧ್ಯಾಮೆ ನಾನಕ ಕರ್ತೇ ಕಾಂತ ನ ಪಾಮೆ ಕೈಕೋಟ ಭಯ ಅಭಿಮಾನಿ ಕೈಕೋಟ ಅಂತ ಅಗ್ಯಾನಿ ಕೈಕೋಟ ಕಿರ್ಪನ ಕಠೋರ ಕೈಕೋಟ ಅಭಿಗ ಆತ್ಮನಿ ಕೋರ ಕೈಕೋಟ ಪರ ದರ್ಭ ಗೋ ಹಿರೇ ಕೈಕೋಟ ಪರ ದುಃಖ ನಾ ಕರೇ ಕೈಕೋಟ ಮಾಯಾ ಸರ್ಮಾಹೆ ಕೈಕೋಟ ಪ್ರದೇಶ ಪರಮಾಹೆ ಜಿತ್ ಜಿತ್ ಲಾಭೋ ತಿತ್ ಲಗ್ನಾ ನಾನಕ ಕರ್ತೇ ಕಿ ಜಾನೆ ಕರ್ತಾ ರಚನಾ ಕೈಗೋಡ ಸಿದ್ಧ ಜತಿ ಯೋಗಿ ಕೈಗೋಡ ರಾಜೇ ರಸ ಭೋಗಿ ಕೈಗೋಡ ಪಂಕಿ ಸರ್ಪ ಉಪಾಯ ಕೈಗೋಡ ಪಾತ್ರ ಬಿರಖ ನಿಜಾಯ ಕೈಗೋಡ ಪವನ ಬಾಣಿ ಬ ಸಂತರ ಕೈಗೋಡ ದೇಶ ಭೂಮಂಡಲ ಕೈಗೋಡ ಸಸಿಯರ್ ಸೂರ ನಕ್ಷತ್ರ ಕೈಗೋಡ ದೇವ ದಾನವ ಇಂದ್ರ ಸೇರೆ ಶತ್ರ ಸಗಲ ಸಮಗ್ರಿ ಅಭಿನಯ ಸೂತಾರೇ ನಾನಕ ಜಿಜ್ ಭಾವ ನಿಸ್ತಾರ ಕೈಗೋಡ ರಾಜಸ್ತಾಮ ಸತ ಕೈಗೋಡ ಭೇದ ಬ್ರಾಹ್ಮಣ ಸಿಮ್ರತರ ಶಾಸ್ತ ಕೈಗೋಡ ಕೀಯೇ ರತನ ಸಮುಂದ ಕೈಗೋಡ ನಾನಾ ಪ್ರಕಾರ ಜನ ಕೈಗೋಡ ಕೀಯೇ ಚಿರ ಜೀವೇ ಕೈಗೋಡ ಗಿರಿ ಮೇರ ಸ್ವರ್ಣ ಥೀವೇ ಕೈಗೋಡ ಜಖ ಕಿನರ್ ಪಿಸಾಚ ಕೈಗೋಡ ಭೂತ ಪ್ರೇ ಸೂಕರ ಮಿರ್ಗಾಚ ಸಬ ತೇ ನೇರಾ ಸಬ ಹೂ ತೇ ದೂರ ನಾನಕಾ ಅಲಿಪ ತ್ರಯಾ ಭರಪೂರ ಕೈಗೋಡ ಪಾತಾಲ ಗೇ ವಾಸಿ ಕೈಗೋಡ ನರ್ಕ ಸ್ವರ್ಗ ನಿವಾಸಿ ಕೈಗೋಡ ಜನ್ಮೇ ಜೀವೇ ಮರೇ ಕೈಗೋಡ ಬಹ ಜೂನ್ನೀ ಫಿರೇ ಕೈಗೋಡ ಬೈಠತ ಹೀ ಖಾಏ ಕೈಗೋಡ ಘಾಲೇ ತಕ ಪಾಹೇ ಕೈಗೋಡ ಗೀಯೇ ತನವಂತ ಕೈಗೋಡ ಮಾಯಾ ಮೈ ಚಂತ ಜಯ ಜಯ ಭಾಣಾ ತೈ ತೈ ರಾಖೇ ನಾನಕ ಸಬ ಕಿಛ ಪ್ರಭ ಕಾ ಹಾਥੇ ಕೈಗೋಡ ಭಯ ಬੈ ರಾಗੀ ರಾಮ ನಾಮ ಸಿಂಘ ಸಂಗ ತಿನ ಲਿਬ ਰਾਗੀ ਕੈਗੋਡ ਪ੍ਰਭ ਕੋ ਖੋਜੰਤੇ ਆਤਮੈ ਪਾਰ ਬ੍ਰਹਮ ਲਹੰਤੇ ਕੈਗੋਡ ਦਰਸ਼ਨ ਪ੍ਰਪਿਆਸ ਤਿਨ ਕੋ ਮਿਲਿਓ ਪ੍ਰਭ ਵਿਨਾਸ਼ ਕੈਗੋਡ ਮੰਗੇ ਸਾਤ ਸੰਗ ਪਾਰ ਬ੍ਰਹਮ ਤੇ ਲਾਗਾ ਰੰਗ ਜਿਨ ਕੋ ਆਪ ਸੁਪ੍ਰਸੰਨ ਨਾਨਕ ਤੇ ਜਨ ਸਦਾ ਧਨ ਧਨ ਕੈਗੋਡ ਖਾੜੀ ਹਰ ਖੰਡ ਕੈਗੋਡ ਆਕਾਸ਼ ਬ੍ਰਹਿਮੰਡ

ನಾನಗ ಮನ ಪ್ರಗಾಸ ಅಷ್ಟಪದಿ ಸಂತ ಸಂಗ ಅಂತರ ಪ್ರಭು ಡೀಠ ನಾಮ ಪ್ರಭುಗಾಲಗಾಮೀಠ ಸಕಲ ಸಮಗ್ರಿ ಏಕ ಸಘಾಟ ಮಾಹೆ ಅನಕರಂಗ ನಾನಾ ದೃಷ್ಟಾಹೆ ನಾವುನಿದ ಅಮೃತ ಪ್ರಭುಗಾ ನಾಮ ದೇಹಿ ಮೇ ಇಸ್ಕಾಭಿಸರಾಮ ಸ್ವರ್ಣ ಸಮಾದ ಅನತನಾದ ಕಹನಾ ಜಾಯಿ ಆಚಾರ್ಯ ಸಮಾದ ತೇನ ದೇಖ ಜಾವ ದಿಖಾಯೇ ನಾನ ತಜ್ಜನ ಸೋ ಜೀ ಪಾಯ ಸುವಂತರ ಸೋ ಬಹರ ಅನಂತ ಕಟ್ಗಡ ಬ್ಯಾ ಬ್ರಹಯ ಭಗವಂತ ತರ್ಣಮಯ ಆಕಾಶ ಪಯಾಲ ಸರ್ವಲೋಕ ಪೂರ್ಣ ಪ್ರತಪಾಲ ಬಂಧನ ಪರ್ವತ ಹೈ ಪಾರ ಬ್ರಹ್ಮ ಜಯಸೀ ಆಗ್ಯ ತೈಸಾ ಕರ್ಮ ಪವನ ಪಾಣಿ ಬ ಸಂತರ್ಮಾಹೇ ಚಾರ ಗುಣ ದಯ ದಿಸೇ ಸಮಾಹೇ ಇಸ್ತೇ ಭಿನ್ನೈ ಗೋಠಾಓ ಗುರುಪ್ರಸಾದ ನಾನು ಸುಪಾವ ಭೇದ ಪ್ರಾಣ ಸಿಮೃತ ಮೈ ದೇಖ ಸಸಿಯರ್ ಸೂರ್ಯ ನಕ್ಷತ್ರ ಮೈ ಏಕ.

ಸಾಧಕ ಸಾಧಕ ಸಂಘ ಸೋಭ ಅಸುರ ದೇವ ಸಾಧುಕ ಸಂಘ ಪಾಪಲಾಯನ ಸಾ ಸಂಘ ಮರದ ಗುಣಗಾಯನ ಸಾಧಕ ಸಂಘ ಸರ್ವ ಥಾನ್ ಗಮ ನಾನಕ ಸಾಧಕ ಸಂಘ ಸಫಲ ಜನಮ ಸಾಧಕ ಸಂಘ ನೈ ಕಜ ಕಾಲ ದರ್ಶನ ಭೇಟ ತೋ ಜನ ಹಾಲ ಸಾಧಕ ಸಂಘ ಲೋಕತ ಹರ